ಹರಿದ್ಲಬ್ದ್ರಿಂದ ಅವರೆಲ್ಲಾ ಕಳಿಸಿ ಶ್ರೀಮಂಗೇ ಹಾಕಿರಿದ್ದರಿದ್ದ ಹರಿದ್ಲಬ್ದ್ರಿಂದ